ತಿರಿತುವ ವಸ್ತುವೇ ಸುವಿಶೇಡ ಮಗತ್ತುವ ಕ್ರಿಸ್ತುವೆ ಪರಿಶುದ್ಧನೇ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತಿಯಂತೋದು.